ಭಾರತೀಯ ಸಂಸ್ಕೃತಿಯ ಕೇಳಕ ಕಿಯಾನೇ ಶ್ರೀಲಂಕಿಕ ಅಪಟ ನುಪುರುದು ದಯಾಕ್ ನೆವಿ ಏ ಬಹುಮು ಹುರು ಪುರುದು ದಯಾಕ್ ಏ ಅತ್ತರಿನ್ ಭಾರತೀಯ ಸಂಗೀತಯ ಕೇಳಕ ಕಿಯಾನೇ ಅಪೇ ಸವನ್ಪತ್ ಅತ್ತರಟ ಬಹೋ ಸಮೀಪ ದಯಾಕ್ ඉතින් මේ අවස්ථාවේදී අපි ඔබට සමීප කරන්නට තෝරගත්ත අපූරු හින්දි ගීතයක් එය ඔබේ සවනට වින්දනයක් එක් කරාවි.